ಕುಮಾರ್ ಸುರಾನಾ ಚ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ಚಿತವಂತೌ. ನಾಮದ್ವಯಮಪಿ ಭಾಜಪಾ ಸಂಸದೀಯ ಮಂಡಲಸ್ಯ ಕೇಂದ್ರೀಯ ಪರ್ಯವೇಕ್ಷಕ ಮಂಡಲೇನ ಅನುಮೋದಿತಮಾಸೀತ್. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಮುಂಬೈ ನಗರಸ್ಯ ವಾನ್ಖೆಡೆ ಕ್ರೀಡಾಂಗಣೆ ಗತರಾತ್ರೌ ಮುಂಬೈ ಇಂಡಿಯನ್ಸ್ ದಲೇನ ಲಖನೌ ಸೂಪರ್ ಜಾಯಿಂಟ್ಸ್ ದಲಂ ಷಟ್ಸ್ತೋಭೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧಸಪ್ತವಾದನೆ ದಿಲ್ಲಿ ಕ್ಯಾಪಿಟಲ್ಸ್ ಅಥ ಚೆನ್ನೈ ಸೂಪರ್ ಕಿಂಗ್ಸ್ ದಲಯೋರ್ ಮಧ್ಯೆ ದಿಲ್ಲ್ಯಾಃ ಅರುಣ್ ಜೇಟ್ಲಿ ಕ್ರೀಡಾಂಗಣೆ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾ ನಿಶ್ಚಿತ ವರ್ತತೆ ಇತಿ ವಾರ್ತಾಃ.